0: ಜಯ ಜಯ ಜಯ
1: ಜಯ
0: ಜಯ ಜಯ ಜಯ ಶತಸಹಸ್ರ ಶತಸಹಸ್ರ ನರ ನಾರಿ ಹೃದಯ ನೇತ್ರಿ ಜಯ ಜಯ ಜಯ ಪ್ರಿಯ ಭಾರತ ಜನಯಿತ್ರಿ ದಿವ್ಯ ಧಾತ್ರಿ ಜಯ ಜಯ ಜಯ ಶತಸಹಸ್ರ ನರ ನಾರಿ ಹೃದಯ ನೇತ್ರಿ ಸ್ಥಾಯಿ ಹೇ ಇಸ್ಕೆ ಬಾದ ಪಹಲಾ ಅಂತರ ಜಯ ಜಯ ಸಶ್ಯಾಮಲ ಜಯ ಜಯ ಸಶ್ಯಾಮಲ ಸುಶ್ಯಾಮ ಚಲಚ್ಚೇಲಾಂಚಲ ಚಲಚ್ಚೇಲಾಂಚಲ ಜಯ ಜಯ ಸಶ್ಯಾಮಲ ಸುಶ್ಯಾಮ ಚಲಚ್ಚೇಲಾಂಚಲ ಸಬ್ನೆ ಲಿಖಾ ನಾ ಇಸ್ಕೆ ಆಗೆ ಜಯ ವಸಂತ ಕುಸುಮಲತಾ ಜಯ ವಸಂತ ಕುಸುಮಲತಾ
2: ಜಯ ವಸಂತ ಕುಸುಮಲತಾ
0: ಚಲಿತ
2: ಚಲಿತ
0: ಲಲಿತ
2: ಲಲಿತ
0: ಚೂರ್ಣ ಕುಂತಲ
2: ಚೂರ್ಣ ಕುಂತಲ
0: ಜಯ ವಸಂತ ಕುಸುಮಲತಾ ಚಲಿತ ಲಲಿತ ಚೂರ್ಣ ಕುಂತಲ
2: ಜಯ ವಸಂತ
0: ಯೇ ದೂಸರಿ ಲೈನ್ ಹೇ ಇಸ್ಕೆ ಬಾದ ತೀಸರಿ ಲೈನ್ ಜಯ ಮದೀಯ
2: ಜಯ ಮದೀಯ
0: ಹೃದಯಾಶಯ ಜಯ ಮದೀಯ ಹೃದಯಾಶಯ ಜಯ ಮದೀಯ ಹೃದಯಾಶಯ ಲಾಕ್ಷಾರುಣ
2: ಲಾಕ್ಷಾರುಣ
0: ಲಾಕ್ಷಾರುಣ ಪದಯುಗಲ ಯಂತ್ರ ಪೂರ ಪಡ್ತಾ ಹೂ ಜಯ ಜಯ ಸಶ್ಯಾಮಲ ಸುಶ್ಯಾಮ ಚಲಚ್ಚೇಲಾಂಚಲ ಜಯ ವಸಂತ ಕುಸುಮಲತಾ ಚಲಿತ ಲಲಿತ ಚೂರ್ಣ ಕುಂತಲ ಜಯ ನದೀಯ ಹೃದಯಾಶಯ ಲಾಕ್ಷಾರುಣ ಪದಯುಗಲ ಇಸ್ಕೆ ಬಾದ ಸ್ಥಾಯಿ ಅಚ್ಛಾ ದೂಸರಾಂತರ ಲಿಖೀಜಿಯ ಜಯ ದಿಶಾಂತ ಜಯ ದಿಶಾಂತ ಗತ ಶಕುಂತ ದಿವ್ಯಗಾನ
2: ದಿವ್ಯಗಾನ
0: ಪರಿತೋಷಣ
2: ಪರಿತೋಷಣ
0: ಜಯ ದಿಶಾಂತ ಗತ ಶಕುಂತ ದಿವ್ಯಗಾನ ಪರಿತೋಷಣ ಇಸ್ಕೆ ಬಾದ ಜಯ ಗಾಯಕ
2: ಜಯ ಗಾಯಕ
0: ವೈತಾಲಿಕ ವೈತಾಲಿಕ ಜಯ ಗಾಯಕ ವೈತಾಲಿಕ ಜಯ ಗಾಯಕ ವೈತಾಲಿಕ ವೈತಾಲಿಕ ಗಲ ವಿಶಾಲ ಗಲ ವಿಶಾಲ ಪಥ ವಿಹರಣ
2: ಪಥ ವಿಹರಣ
0: ಜಯ ಗಾಯಕ ವೈತಾಲಿಕ ಗಲ ವಿಶಾಲ ಪಥ ವಿಹರಣ ಇಸ್ಕಾಗಿ ಜಯ ಮದೀಯ ಮಧುರ ಗೇಯ ಜಯ ಮದೀಯ ಮಧುರ ಗೇಯ ಚುಂಬಿತ ಸುಂದರ ಚರಣ ಜಯ ದಿಶಾಂತ ಗತ ಶಕುಂತ ದಿವ್ಯಗಾನ ಪರಿಪೋಷಣ ಜಯ ಗಾಯಕ ವೈತಾಲಿಕ ಗಲ ವಿಶಾಲ ಪಥ ವಿಹರಣ ಜಯ ಮದೀಯ ಮಧುರ ಗೇಯ ಚುಂಬಿತ ಸುಂದರ ಚರಣ ಇದು ಸಂತ್ರ ಹೇ ಇಸ್ಕೆ ಬಾದ ಸ್ಥಾಯಿ ಅಚ್ಛಾ ಗಾನಾ ತೋ ಆಪ್ಲೋಗ್ ಲಿಖ ಲಿಯಾ ನಾ ಯೇ ಗೀತ ಬಾದ್ರಾ ತಾಲ್ ಮೇ ಲಿಖಾ ಗಯಾ ಹೇ ಯೇ ತಾಲ್ ಮೇ ಛೇ ಮಾತ್ರೆ ಹೋತೆ ಹೇ एक दो तीन चार पांच छह ऐसा करने के साथ सुनिए।

ಕಾರುಣ ಕದಯುಗಲ ಅಚ್ಚಾ ಇಸ್ಕೆ ಆಗಿ ದೂಸರಾ ಅಂತ ಅದು ಐಸಿ ಕೊಡಿಗೆ ಒನ್ ಟೂ ತ್ರೀ ಒನ್ ಟೂ ತ್ರೀ ಜಯ ದಿಶಾಂತ ಗತ ಶಕುಂತ ದಿವ್ಯ ಗಾನ ಪರಿತೋ